0: ಭಕ್ತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿಭಿಃ ಸೀದಸಾದನಂ ಪ್ರಣೋ ದೇವೀ ಸರಸ್ವತೀ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಗಣೇಶಾಯ ನಮಃ ಸರಸ್ವತ್ಯೈ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ.
1: ಡಿಯರ್ ಲಿಸ್ನರ್ಸ್, ಇನ್ ದಿ ಪ್ರೀವಿಯಸ್ ಸೆಷನ್ ವಿ ಹ್ಯಾವ್ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಅಬೌಟ್ ದ ಟೂ ಆಸ್ಪೆಕ್ಟ್ಸ್ ಆಫ್ ದಿಸ್ ಶಿವೋಪಾಸನ ಮಂತ್ರ, ಆಫ್ ದ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಲಾರ್ಡ್ ಶಿವ, ದ ಘೋರ ಅಂಡ್ ದಿ ಅಘೋರ ರೂಪ. ಬಿಫೋರ್ ವಿ ಕಮೆನ್ಸ್ ಟುಡೇಸ್ ಸೆಷನ್, ಲೆಟ್ ಅಸ್ ಆಲ್ ಟೇಕ್ ಅ ಸ್ಮಾಲ್ ರೀಕ್ಯಾಪ್ ಆಫ್ ದಿ ಪ್ರೀವಿಯಸ್ ಎಪಿಸೋಡ್, ವೇರಿನ್ ಭಗವಾನ್ ವಾಸ್ ಎಕ್ಸ್ಪ್ಲೇನಿಂಗ್ ದಿಸ್ ವಂಡರ್ಫುಲ್ ಆಸ್ಪೆಕ್ಟ್ ಆಫ್ ಘೋರ ಅಂಡ್ ಅಘೋರ ಆಸ್ ದಿ ಕಾನ್ಸೆಪ್ಟ್ ದಟ್ ಈಸ್ ಫ್ರೇಮ್ಡ್ ಇನ್ ಅವರ್ ಮೈಂಡ್. ದ ಪಾಸಿಟಿವ್ ಅಂಡ್ ದ ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ಅವರ್ ಮೈಂಡ್ ಈಸ್ ರಿಫ್ಲೆಕ್ಟೆಡ್ ಆಸ್ ದ ಘೋರ ಅಂಡ್ ದಿ ಅಘೋರ ರೂಪ. ಸ್ವಾಮಿ ಟೆಲ್ಸ್ ಅಸ್ ದಟ್ ದ ಡ್ಯುಯಾಲಿಟೀಸ್ ಆಫ್ ಲೈಫ್ ಬ್ರಿಂಗ್ಸ್ ಬ್ಯೂಟಿ ಟು ಲೈಫ್, ದ ಗುಡ್ ಬ್ಯಾಡ್ ಹ್ಯಾಪಿನೆಸ್ ಸಾರೋ ಪೇನ್ ಪ್ಲೆಜರ್ ದೀಸ್ ಕೋ ಎಕ್ಸಿಸ್ಟ್ ಇನ್ ಅವರ್ ಲೈಫ್ಸ್. ಸೊ ಇನ್ ಲೈಟ್ ಆಫ್ ದಿಸ್ ಭಗವಾನ್ ಪ್ರೊಸೀಡ್ಸ್ ಟು ಎಕ್ಸ್ಪ್ಲೇನ್ ಇನ್ ದ ಡಿವೈನ್ ಡಿಸ್ಕೋರ್ಸ್ ಡೆಲಿವರ್ಡ್ ಡ್ಯೂರಿಂಗ್ ದಿ ಸಮ್ಮರ್ ಕೋರ್ಸ್ ಆಫ್ 1974 ಹೌ ವಿ ಹ್ಯಾವ್ ಟು ಅಪ್ಲೈ ದಿಸ್ ಟು ಅವರ್ ಡೇ ಟು ಡೇ ಲೈಫ್. ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಘೋರ ಅಂಡ್ ಅಘೋರ ರೂಪ? ಇಫ್ ಎಟ್ ಆಲ್ ದಿಸ್ ಘೋರ ಅಂಡ್ ಅಘೋರ ಈಸ್ ದಿ ಕಾನ್ಸೆಪ್ಟ್ ದಟ್ ಈಸ್ ಫ್ರೇಮ್ಡ್ ಇನ್ ಅವರ್ ಮೈಂಡ್, ಡಿಪೆಂಡ್ಸ್ ಆನ್ ಅವರ್ ಮೈಂಡ್ ಸೆಟ್, ದೆನ್ ಹೌ ಇಸ್ ಇಟ್ ಅಪ್ಲಿಕಬಲ್ ಟು ಗಾಡ್? ಲೆಟ್ ಅಸ್ ಟೇಕ್ ಅ ಡೀಪ್ ಲುಕ್ ಇನ್ ಟು ದಿ ಎಕ್ಸ್ಪ್ಲನೇಷನ್ ದಟ್ ಹಸ್ ಬೀನ್ ಗಿವನ್ ಬೈ ಭಗವಾನ್ ಇನ್ ದ ಸೇಮ್ ಡಿಸ್ಕೋರ್ಸ್. ಅಂಡ್ ಟುಡೇ ವಿ ಶಲ್ ಲಿಸನ್ ಟು ಸ್ವಾಮಿ ಎಕ್ಸ್ಪ್ಲೇನ್.